0: ಬಂದೆ ಮಾತಿ ಕತಿರಾಮ್ರೋಲೆ ಚೈ ಜಾನ ಮುಲಾಯಿ
1: ಆಹಾ ಕತಿ ರಾಮ್ರೋ ತರ ಹಾಮಿ ಸಂಗ ತ ಪಹೆಟಾ ಛೈನ ಕಸ್ಲೆ ಪುರಾಯ ದಿನ ಸರ